ಪ್ರಕೃತ್ಯತೆ ಸಹನಶೀಲ ಸಂತನ್ ಸಂಮಿತ್ರ ಸಹ ದುರ್ಜನೈ ನಾನಿಕ ಭೋಜನ ಅನೇಕ ಪ್ರಕಾರೇಣ ನಿಂದತೆ ಆವದ ಹೋಯೆ ಉಪ್ಪಿಷ್ಟತೆ